0: titi nyame yi anope wo kwa na ye blaso wo ah titi nyame wo kwa ye blaso wo wo nyame sai aja wetia
1: ade so de rame
0: wo bia rani ho awo
1: wo ye
0: titi nyame wo kwa ye blaso
1: wo
0: apara sai aja wetia
1: Jesus is
0: great wo bia rani ho
1: wo bia
0: rani ho titi nyame aye baso eti saye ja wetia minyami wo bia rani ho apara wo ye titi nyame wo ye titi nyame e jo nyame ano pe wado wado mnu doso e ya para wado mnu ti and ye yesu yesu ya sebi e jo nyame wode woso woso mama ye ye priya kumemu ah